ನೀ ಮೇರೇ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನ್ಸ ನ ಜಾಯೇ ಮರಹ ಗುರ ತೇ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆ ಸಾಬರಿ ಮಹಲ್ಲಾ ಪಂಜವಾ ಏಕ ಓಡ ಗೋಹ ಗುರ ಕಾ ಶಬ್ದ ಕಹೋಹ ಆಗ್ಯಾ ಸತ ಸಹೋಹ ಮನೆ ನಿಧಾನ ಲಹೋಹ ತುಖೆ ಸುಮಾಯಿಗೆ ಮೇರೇ ಮನ ಹರಹಾವ್ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿಸ್ ಜನ ನಾಮ ಸುಖ ತೇಸ ನಿಕಟ ನಾ ಕದೇ ದುಖ ಜೋ ಹರ ಹರ ಜಾ ಸುನೇಗ ಸಬ್ ಕೋ ತ ಮನ್ನೇಗ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆ ಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಜ ಗಾಯೇ ಹಾ ಪರಮ ಪದ ಪಾಯೇ ಹಾ ಹುಆರಾ ಜೋ ಬಿದ್ದೇ ಹಾ ತಾ ಕೋ ಸಗಲ ಸಿದ್ದೇ ಹಾ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಹರಹಾವ್ ಸಂತ ಭಗತ ಹೋಯೇ ಹಾ ದುರ್ಮದ ಖೋಯೇ ಹಾ ದಾಸೇನ ಹೋಯೇ ಹಾ ವ್ಯಾಪೇ ದುಖ ನ ಕೋಯೇ ಹಾ ಭಗತಾ ಸರಣ ಪರ ಹಾ ಜನ್ಮ ನಾ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹಾರ ಹಾರ

ತಪಿ ಸನ್ಯಾಸಿ ಬೌತೀರ್ಥ ಪ್ರಮನ ಲುಂಜತ ಮುಂಜತ ಮೋನ್ ಜಟಾಕಾರ ಅಂತ ತೌ ಮರಣ ತಾತೆ ಸೇವಿಯಲೆ ರಾಮನಾ ರಸನಾ ರಾಮ ನಾಮ ಹಿತ ಜಾಕೆ ಕಹಾ ಕರೆ ಜಮನ ಅರ್ಹಾವ್ ಆಗಮ ನಿರ್ಗಮ ಜ್ಯೋತಕ ಜಾನೆ ಬಹುಭವ್ಯ ಕರ್ಣ ತಂತ ಮಂತ್ರ ಸಬ್ ಔಷಧ ಜಾನೆ ಅಂತ ತೌ ಮರಣ ಅರಾಜ ಭೋಗ ಅರ್ಷದ ಸಿಂಘಾಸನ ಬಹು ಸುಂದರ ರಮನ ಪಾನ ಕಪೂರ್ ಸುಭಾಷಕ ಚಂದನ ಅಂತ ತೌ ಮರಣ ವೇದ ಪುರಾಣ ಸಿಮ್ರ ಸಬ್ ಖೋಜೇ